ನಗೊಯ್ಯ ನೌಸು ತರಿನ ಮೆಮ್ಮಾನೆನ ಇತರ ವಯ್ಯತ ಅಂತಾಪು ನಕು ಅಕೆ ಆಮೆನಯ್ಯ ಸಕೋಸ ಮೆತ್ತನು ನಕಾವಕಿ ನಿಪುವನ್ ತಿರೋ ತೆಸಿನ ತೆಸಿಪು ತೆತಾರಿ ತೆಮಾನೆ ಅವ ತಕಾಯ್ನಪೆ ಹೆಮ್ಮನ್ ತೆತಂಗಿರಕಿ ಹೆ ಸಿಂಗ ನಕಿಯತ ನಿಕಾರಾಂಗೈನನ್ ತೆಪುಂಗ್ ವಪುಯಿ ಮೆ ಒನೌವನ್ ಸೋನ್ ಗೋ ವತಂಗ ವಪುಯಿ ಮೆ ಒನೌವ ಐಪುನಿ ಪನಾರ ನಿಕಾಯ್ತೌ ನಕೊಯ್ಯ ನೇಸ್ ಮೆ ತೋಕಿತ ನೈಯ ಕಪೆನಿಯನ್ ತಮೇರುವ ಅರೆ ಆಸ ನಿಕೊರೋಯ ನಕೊನ್ ಸಿಂಗ ನನ್ನ ತೈನ್ಗಿನ್ ಜೋನ್ ನೋರಕಿ ಔ ಅಯ್ಯೋ ಮೈರೋ ಹುಯ ನಸಿನ ಮೆ ಸಿಪುನ ನಿಕಪೆನೆ ಐಕ ಆಸಿಕುಯ್ ಮೀನ ಮೆ ತಂಗಿರನ ಯೋ ನಂಪು ಇನ ಕೈಯಗಿರ ಪತನ ನಕೊನ್ ತಿಂಗಾಪೊಂಗ್ ವಪುಯಿ ಮೈ ಸುವನ್ ಸುವನ್ ಓವ ತಂಗ ವಪುಯಿ ಮೆ ಓನೌವ ಔ ಅಯ್ಯೋ ತುಕುನಾರಿಯ ತಂಗಿರಕಿ ಪಾಯಿರಿಯನ್ ತಕತನ ವತನ್ ನನೊ ಕಾವಾಕಿ ಅಯ್ಯೋ ಯಾರಕೊನಿನ್ ದೇವ್ ನಿ ಕುಕುರೈ